ಭೂಮತ್ತೇರೋ ನದ್ರುಭವಂ ತನನ ರೂಪಂ ನದ್ರುಭವಂ ಸ್ವರ್ಗರಾಜನ ನದ್ರುಭವಂ ಭೋಜನಂ ಭಿಂಜನಂ ನದ್ರುಭವಂ ಸ್ವಚ್ಛ ಅಂಬರ ನದ್ರುಭವಂ ಸೂತ ಮಿತ್ರ ಪರಾತ ಪಾದವೇ ನದ್ರುಭವಂ ಪಂತ ವಿಲಾಸ ನದ್ರುಭವಂ